ಈ ಇಂಗ್ಲಿಷ್ ಅಕ್ಷರೀಯ ವಾಸನಾವಂತಾಂಕ ಹತ ದಿಕ್ಕ ಅಟ ಹತರ ಹತ ಹತ ಈ ಹತ ದಿಕ್ಕ ಅಟ ಹತರ ಹತ ಹತ ಗವಿಸತೆ ಈ ಇಂಗ್ಲಿಷ್ ಅಕ್ಷರೇ ವಾಸನಾವಂತಾಂಕ ಅಟ ಏಕೋಲಹ ವಿಸಿ ದಿಕ್ಕ ಸಹ ಹೆತ್ತ ಹತ ಈ ಅಟ ಏಕೋಲಹ ವಿಸಿ ದಿಕ್ಕ ಸಹ ಹೆತ್ತ ಹತ ಮೆಗಾಪಾವಲೋತ್ರ ಈ ಎಲ್ ಇಂಗ್ಲಿಷ್ ಅಕ್ಷರೇ ಪ್ರಸಾದಾಂಕಿ ಅಂಕ ವಿಸ್ ವಾಸನಾವಂತಾಂಕ ವಿಸಿ ನವೆ ಹತಲಿಹ ಪಣಸ್ ದಿಕ್ಕ ಸಹ ಹೆತ್ತ ಏಕ ಎಲ್ ಇಂಗ್ಲಿಷ್ ಅಕ್ಷರೇ ಪ್ರಸಾದಾಂಕಿ ಅಂಕ ವಿಸ್ ವಾಸನಾವಂತಾಂಕ ವಿಸಿ ನವೆ ಹತಲಿಹ ಪಣಸ್ ದಿಕ್ಕ ಸಹ ಹೆತ್ತ ಏಕ ದನ ನಿಧಾನೆ ಎಚ್ ಇಂಗ್ಲಿಷ್ ಅಕ್ಷರೇ ವಾಸನಾವಂತಾಂಕ ಪಹ ಪಹಲವ ಪಣಸ್ ದಿಕ್ಕ ಸಹ ಅಸೂ ಏಕ ಎಚ್ ಪಹ ಪಹಲವ ಪಣಸ್ ದಿಕ್ಕ ಅಸೂ ಏಕ ಅಂದಾನೆ ಮೀನ ಲಗ್ನೆ ವಾಸನಾವಂತಾಂಕ ತಿಸ್ ಏಕ ತಿಸ್ ಹಾಯ ಹತಲಿಸ್ ಪಹ ಸಹ ಪಣಸ್ ನವೆ ಮೀನ ಲಗ್ನೆ ವಾಸನಾವಂತಾಂಕ ತಿಸ್ ಏಕ ತಿಸ್ ಹಾಯ ಹತಲಿಸ್ ಪಹ ಪಣಸ್ ನವೆ ಅದ ಸಂಪತ್ತಲ ಉತ್ತರ ಈ ಅಂಕ ರಟಾವ ಹತ ಹತ ಪಲವಿನಿ ಅಂಕ ದಿಕ್ಕ ಹತರ ಹತ ಹತ ದೇವನಿ ಅಂಕ ತೂನ ತುಂಗಿನಿ ಅಂಕ ಹತರ ಸಹ ಇಂಗ್ಲಿಷ್ ಅಕ್ಷರೇ ಅಟ ಹತರ ಹತ ಹತ ಈ ಅಟ ಹತರ ಹತ ಹತ ಈ ಎನ್ ಎಲ್ ಬಿ ಜಯಲೋತ್ರ ಎ ಡಬ್ಲ್ಯೂ ಇಂಗ್ಲಿಷ್ ಅಕ್ಷರೇ ವಾಸನಾವಂತಾಂಕ ತುಣ ಹತರ ಹತರ ದಿಕ್ಕ ಡಬ್ಲ್ಯೂ ತುಣ ಹತರ ಹತರ ಹತರ ದೇವತಾವೈ ವಸಿ ದಿಕ್ಕ ಸುಭದವಸ ಕ್ಲೋತ್ರ ಈ ಮಕರ ಲಗ್ನೆ ವಾಸನಾವಂತಾಂಕ ದಿಕ್ಕ ವಿಸಿಪಹ ಸಹ ತಿಸ್ ದಿಕ್ಕ ಮಕರ ದಿಕ್ಕ ವಿಸಿಪಹ ತಿಸ್ ದಿಕ್ಕ ವಿಶೇಷಾಂಕ ದಿಕ್ಕ ಅಟ ಅಟ ಪಹ ದಿಕ್ಕ ಅಟ ಅಟ ಪಹ ತಮ್ಮ ವಿಶೇಷಾಂಕ ಮೇತಮಾಯ್ ಈ ದವಸ ದಿನ ಮದಿನಲ್ಲದ ಜಾತಿಕ ಲೋತ್ರಾಯ ಮಾನಲೆ ಲೋತ್ರಾಯ ವಲ ಜಯಗ್ರಹಿ ಪ್ರತಿಫಲ ಅಪಿ ರಮೇ ಐತಿ ಹಠಾತ್ ನೆವತೊಬ್ಬಡ ಮೇ ಅಂಕ ಮತಕರನು ಅದತ್ ವೆಡಿ ವೆಡಿ ಜಾತಿಕ ಲೋತ್ರಾಯ ಮಾನಲೆ ಲೋತ್ರಾಯ ಮಿನಿಟ್ ಗಾಯ್.

0: Radio ITN.
1: ಕೃಷಿ ಕ್ಷೇತ್ರದ ನವಪನಕ್ ಲಭಾ ದೇವಿನ್ ಕಸಾಗಲ ಪ್ಲಾಂಟೇಷನ್ ಮಗಿನ್ ಅರಂಭ ಅತಿ ಪ್ರಧಾನ ವ್ಯಾಪ್ರತಿ ಅತರ ಒಬ್ಬ ಸಮೀಪ ಕಸಾಗಲ ಗ್ರೀನ್ ಸೂಪರ್ ಮಾರ್ಕೆಟ್ ಚಾಲಿಯ ಇತ ಅಡು ಮಿಲಕನ ನೆಟತೆ ಒಬ್ಬ ಪಸು ಮೀಟರ್ ಸಹನೆಯಾಗ ಮಸಕಟ ರೂಪಾಯಿ ಲವಿಸಿ ಪಂದಹಸಕ್ ದಕ್ಕೋ ಮಿಲತಿಗೆ ನಿಮ್ಮ ಸಂದಹ ನಾಯ ಸಹನೆಯಾಗ ಹಂದುನಾದೋನ್ ಏಕಮ ಸೂಪರ್ ಮಾರ್ಕೆಟ್ ಚಾಲಿಯಾಯಿ
2: ಶ್ರೀಲಂಕಾವೆ ಪ್ರಥಮ ವತಾವಟ ರೈನೋ ರೂಫಿಂಗ್ ವಿತಿನ್ ಹಂದುನ್ವಾ ದಿನ ರೈನೋ ಪ್ರೀಮಿಯರ್ ಜಲ ಪ್ರತಿರೋಧಿ ಮತುಪಿಟ ಆರಕ್ಷಣೆ ಸಹಿತ ರೂಫಿಂಗ್ ಶೀಟ್ ರೈನೋ ರೂಫಿಂಗ್ ವಿತಿನ್ ಹಂದುನ್ವಾ ದಿನ ರೈನೋ ಪ್ರೀಮಿಯರ್ ರೂಫಿಂಗ್ ಶೀಟ್ ಫೆಡ್ ವಿಸ್ತರ ಸಂಧಾ 13 ಅನುಹಯ ಅಮತನ್ನ.

0: ದಶಮಪಹ ಅನುತು ನಾಯ್ ದಶಮಹತ ಲಕ್ಕಂಡ ರೇಡಿಯೋ ITN ಸಭೆ ಶ್ರೀಲಂಕೆಯ ಹಂಡ
1: ವಿಲಾವ ಪೆರವರ ಕೊಲಹಾಯಿ
2: ವಿಲಾವ ಉಪವೇತ ಗಿನ ಆವಿ
3: ದೊತರಯ್ಯೇ ಪೆರಲಿ ಕರಣ NLB ಮೆಗಾ ಪವರ್ ತೆವಂತ ಮೆಗಾ ಸುಪಿರಿ ಟ್ಯಾಗ್ ಗತ ಅಮತರವ ರುಪಿಯಾಲ್ ಕೋಟಿಯಕ ಪವರ್ ಸುಪಿರಿ ಟ್ಯಾಗ್ ಸಹ ಗ್ರ್ಯಾಂಡ್ ಸುಪಿರಿ ಟ್ಯಾಗ್ ಗತ ಸುಪಿರಿ ಮೋಟರ್ ಅತ್ಯಾ NLB

ವಾಸನಾವಂತೆ ಸುಂದರ ದಾವಲಕ್ ಪ್ರಾರ್ಥನೆಯನ್ನು ಅದು ಪ್ರಸಂಗೇ ಆರಂಭಕನ್ನು ವದ್ದೆ ಹಿಮ ಕೇಳ ಕಲ್ಪನಾ ಕನ್ನಾಯ ಪ್ರಸಂಗೇ ಆರಂಭಕನ್ನ ಭವತಮೈ ಸತುರು ಸಿದ್ಧಿನ್ ಕಿಯನ್ನೇ ಇನಿಸ ಪ್ರಸಂಗೇ ವಟ ಏಕದುವಿನ ಕೇಳ ಆರಾಧನಾ ಕನ್ನ ವೆಡಬಿಮೆ ಗೋವಿಪಲೆ ಮಗತೊಟೆ ಮೇವಿಲಾವೆ ನಿವಹನೇ ನಿದಹಸೇ ರೆಂದಿನ ಸ್ಯಾಮ್ ಸೀಲುಮ ದಿನಾಟ ಆರಾಧನಾ ಕನ್ನ ಪ್ರಾಸಾಂಗಿಕ ವೇದಿಕಾವ ಸಮಗ ಸತುಟು ಬಿದಾಗನ್ ಏ ಸತುಟ ಹೆಮದಾಮತ್ ಅರಗನೆದ್ದಿ ರೋಹಣವ ಡಬ್ಲ್ಯೂ ಪಿ ರೋಹಣ ಯಾವ ಆದರೆ ಮತಕನ್ನು ಮುಗಿದ ಪ್ರಮಿತಿಗನ್ನೆ ನಿರ್ತು ಪ್ರಸಂಗ್ಯಾಕ್ ಒಬ್ಬ ದಾಯಾದ ಕರದ್ದಿ ನಿಧಿವರ್ಜಿತವಿಂದಲ್ಲ ಪ್ರಸಂಗ ವೇದಿಕಾವತುಲ ರೆಂದಿಸಿಟ್ ಇತಾಮತ್ಮ ರಸಾಲಿಪ್ತ ಪ್ರಸಂಗ್ಯಾಕ್ ಒಬ್ಬ ದಾಯಕತ್ವ ಲಬಾದೀಲ ಅದ ಈ ಸತುಟ ಭುಕ್ತಿವಿಂದಿನ ಇಡ ಪ್ರಸ್ತಾವಿನ್ ಕಿರಿಮ ವೆನುವೆ ಸುಂದರ ಪ್ರಸಂಗೇ ಸಮಗ ಏಕತುವೆನವ ನಮ್ ಬಿಂದು ಹತ ಬಿಂದು ಹತ್ತು ಅಣು ತುನ ಪಹ ಅಣು ತುನ ಹತ್ತರ ತಮಾಯಿ ಮೆಸೇಜ್ ಕರನ್ನೋನಿ ಈ ಮೆಸೇಜ್ ಕಿಯವನ್ನ ವೆಡಿವೆಲಾವಾಗನ್ನಿನೆ ನಮುತ್ ಆಯತನೆ ನಮಿನ್ ನಮಿ ಒಯಾಗಿ ನಮಿನ್ ಲಸ್ಸನ ಮೆಸೇಜ್ ಕ್ಯಾಮತಿ ವಿಧಿಯಟ ನಿರ್ಮಾಣಾತ್ಮಕ ಯವನ್ನ ಪುಳುವನ್ನ ಈ ಬಲಾಪುರತು ತುಲು ಕಿಯನ್ನ ಇಡಕ್ ವೆಂಕರಗನ್ನ ಹಾಕಿ ಆವಾಗ್ತೇನೋ ಎನಿಸ ಪ್ರಸಂಗೆ ಆರಂಭ ಕರನ್ನ ಸೂದಾನಂ ವಿನಕೊಟೆ ಒಕ್ಕುಮ ದಿನ ಇಕಟೆ ಕುತುವೆಲ ದಿನ ಬಂದ ಲಸ್ಸನ ಅತ್ಪಲಸನ್ನಾದ ಕೀಲಕಿನವಾಗಿ ಅಪಿ ಬಲಾಪುರತು ವೆನ್ನೆ ಅದ ಆರಾಧನೆ ಕರನ್ನ ಬಿಂದು ಹತ ಬಿಂದು ಹತ್ತು ಅಣು ತುನೈ ಪಹಾಯಿ ಅಣು ತುನೈ ಹತಟ ವಾಟ್ಸಪ್ ಕರನ್ನ ಕೇನ ಆರಾಧನೆ ಅತ್ತೆ ಪ್ರಾಸಾಂಗಿಕ ವೇದಿಕಾವ ಆರಂಭ ಕನ್ನ ಮಮ ನಲಿನ್ ವಿರಾಜ್ ಲಸ್ಸನ ಸುಂದರ ಪ್ರಸಂಗಿ ಆರಂಭ ಕನ್ನ ಮೇವಿದ ಲಕ್ಕಂಡಗಿ ರಶ್ಮಿ

ಆತಂಕ ವಾಗ ಕಿಯನ ರೇಡಿಯೋ ಸತ್ಯಾಗ ಲಖನ ಪ್ರಸಂಗ ವೇದಿಕಾವೇ ರೇಡಿಯೋ ಕರಣಯ ಲಖನ ಗೀರ.

0: ಕಾಟ ಜೋತಿ ಇರಿತಾ ರಾತ್ರಿ ಹತ್ತಟ ಹಿಮಾಲಿಕ್ ಜ್ಯೋತಿ ರಾತ್ರಿಯ
1: ಸತಿಯಾಗ ಲಖನ ಪ್ರಸಂಗ ವೇದಿಕಾವೇ ರೇಡಿಯೋ ಕರಣಯ ಲಖನ ಗೀರ

0: ಮತ್ತ ಬಟ ಮತ ಕನೆ
1: ಜ್ಯೋತಿಗೆ ಪಸುಬಿ ಮಹಲಿನ್ ಪ್ರಯೋಜನಗತ್ ಶಿಲ್ಪಿನ್ ಬಹುಮಾಯ್ ಕಾಮಿನಿ ಫೊನ್ಸೇಕಾ ವಿಜಯಕುಮಾರ್ ದುಂಗ್ ಜೋ ಅಬೇ ವಿಕ್ರಮ ಟೋನಿ ರಣಸಿಂಗ್ ಜೀವನ್ ಕುಮಾರ್ ದುಂಗ್ ರವೀಂದ್ರ ರಾಂದಿನಿಯ ಮೇ ಆದಿ ವಶೇನ್ ಅಪಿಟ ಪ್ರಧಾನ ಚರಿತ ಗಣನಾವ ನಮ್ ಕನಂಡ ಪುಳುವಂಕಮ ಲಭೆನೋ ಎತ್ತರಮ ಸನತ್ ಗುಣತಿಲಕ ದಕ್ವಾಮ ಪರಂಪರಾವ ವೆನುವೆನ್ ಜ್ಯೋತಿ ಗೀ ಗಾಯನಾ ಕಲ ಜ್ಯೋತಿ ಸತ್ತು ಮೆಮ ಕುಶಲತಾವೆಯ ಬಹುಸೇನ್ ಪ್ರಯೋಜನ ಇಟಗತ್ತೆ ಲಂಕಾವೇ ಚಿತ್ರಪಾಠ ನಿಷ್ಪಾದಕಿ ಔನ್ ಚಿತ್ರಪಾಠ ವಲಟ ಜ್ಯೋತಿಗೆ ಹಂಡ ನಿರಂತರೇಮ ಮುಸುಕರಗತ್ತ ಆಚಾರ್ಯ ಅಜಂತ ರಣಸಿಂಗ್ ಓ ಮೇ ಚಿತ್ರಪಾಠ ಗೀತ ಪಸುಬಿಮೇ ರಂದುನು ವಟಿನ ಚರಿತ್ಯ ಜ್ಯೋತಿ ಪಿಲಿಬಂದ ಮೇ ವಿಗ್ರಹಯ ನತುಲೇ ಓ ಮೇ ಪಿಲಿಬಂದ ಕಥಾ ಕರತಿ ಬಿನೋ
2: ದೆನ್ ಮೇ ಜ್ಯೋತಿಗೆ ಮನ್ ದನ್ನ ಪ್ರಮಾಣ ಮಂತ ಮತಕ ವಿಧಿಯಟ ಜ್ಯೋತಿಗೆ ದೇವನಿ ಚಿತ್ರಪಾಠ ತಮೈ ದೇಯಾನಿ ನಟೆ ಏಕಡೆ ಅವಸ್ಥ ಲಬನ್ನು ಸರ್ವಯ್ಯ ಸುನ್ ಮೇ ಸುನಿಲ್ ದಿಯ ಧಾರಾ ಕಿರ ಗೀತೆ ಇನ್ ಪಸ್ಸೆ ಸುದು ನಂಗಿ ಕೀರ ಚೋಟಿ ಬೆಹಿನ್ ಚಿತ್ರಪಟಿ ಅರೆ ಹಣ ಕಮಂಡ ಚಿತ್ರಪಟಿ ಹಾಕೊಂಡಾಗ ಏಕ ಗೀತ ಗಾಯನದ ಅವಸ್ಥ ಲಬಾದುನ್ನಿ ಕರ್ವಯ್ಯ ಅಂಗುಲಿ ಮಾಲೆಗೆ ಜ್ಯೋತಿ ಸಿಂಧು ವಾಕ್ಯ ಗೀತೆಯ ಗಾಯನ ಏಕದ ಅವಸ್ಥ ಲಬಾದು ಹರ್ವಯ್ಯ ಹರ್ವಯ್ಯ ಬಹು ದೂರಟ ಗೀತ ರಚನಾ ಮಿಲ್ ಮೇಘ ವೆಡ್ದೆ ಗೀತ ರಚನಾ ಕಿರಿ ಮಿಲ್ ಅಪರ ತೃಪ್ತಿ ತೀನು ಮೇಘ ಸಾಧಾರಣ ಗಾಯನ ಶಿಲ್ಪ ಇಷ್ಟು ನಾಯ್ಕಿಲ್ಲ ಏಟಿಗೆ ಜ್ಯೋತಿ ಅನಿವಾರ್ಯ ನಿಸಕವೂ ಸಿದ್ಧವು.

0: ಹದ ಜೋಡಿ ಇರಿತ ರಾತ್ರಿ ಹತ್ತಟ ಹಿಮಾಲಿಕ ಜ್ಯೋತಿರಾತ್ರಿಯ
1: ಅಸಂದಿಮಿತ
2: ಶರೀರ್ ವಾಟ್ ಈಸ್ ದ ಮೀನಿಂಗ್ ಆಫ್ ದಿಸ್ ಮೂಕದ್ದ ಹೆಬ್ಯಾಟ್ ಮೀ ಹಿಂದಿನ ದುಃಖ ತೇರುಮ
3: ತೇರೆ ನಮ್ಮ ದಾರುವ ನಿಸಾ ಹಿಂದ ಮಮ್ಮಿ ಕಹಾಲ ಕೆರಟ ಆವಟ ಅಂತಿಮನ ಮೇವಲ ಮೇನಮ್ಮ ಲೆಡುವೆನೇ ಅಂತಿಮನ ಮಮ್ಮ ಮಿತ್ರ ದಾರುವತ್ತೆ ಕಳಿಂ ವಿಧಿ ಹಿಡೀನಿ
2: You are a young person still. You are capable of starting a new life.
0: Shan Jayaratna Nirmanayak Asandimita
4: Innuko mang heta wedanata kathir call ekak karanne.
5: Ettamaida?
4: Ettamai.
5: Promise?
4: Promise. Da mokadda bol kara kara hiti?
5: Neha rabbit cute. Neha tamai rabbit.
0: සති අග රාත්‍රී 8ට ITN බලන්න